0: ಭೋಗ ಸರಳ ಸುಖಯೇನ.
1: ಶ್ರದ್ಧು ಕಾರ್ಯಕ್ರಮದ ಆತಾ ಫರಾರಿ या ಚಿತ್ರಪಟಾಮಧ್ಯ ಜಗದೀಶ್ ಖೇಬುಡಕರ ಯಾಂಚ ಗೀತ. ಗಾಯಕ ಕಲಾಕಾರ ಆಹೆ ಉಷಾ ಮಂಗೇಶ್ಕರ ಆಣಿ ಅರುಣ ಸರನಾಯ್ಕ, ಸಂಗೀತಕಾರ ರಾಮ ಕದಂ.
2: तू हसल्या बिगर मी बोलायच नाही, तू बोलल्या बिगर मी हसायचं नाही.